0: ವಿಶ್ವಾಸ ಸಂಘಟನೆಯುಟ ವ್ಯಕ್ತಿ ದೈನಿಕ ಪರಸ್ಪರ ಸಂವಹನ ಸೇವೆಗಳನ್ನು ಉಪಯುಕ್ತ ಕೊನೆ ಸಲಹೆ ನೀಡಿದರು.
1: ನಿಯಮಿತ ರೂಪಾಯಿ ಪರಸ್ಪರಿಕ ವ್ಯಾಯಾಮದಲ್ಲಿ ಮತ್ತು ಸ್ವಸ್ಥವನ್ನು ಮದತ್
0: ಸಂತುಲಿತ ಭೋಜನ, ಪರ್ಯಾಪ್ತ ನಿದ್ರ, ಸಕಾರಾತ್ಮಕ ಸ್ವಚ್ ಎಂಬ ಚಿಂತಾ ತಲಾಪಾಠ ಮುಕ್ತ ರೋಗ ಮೃದು ರೋಗಾಟ ಮುಂಚಾಸಕ್ಕಿಂತ
1: 40 ವರ್ಷ ಪ್ರತಿಪತ್ತಿ ನಿಯಮಿತ ಸ್ವಸ್ಥ ಜಾಸ್ತರು
0: ಚೀಲ ಪದಾರ್ಥ ಮಾಸಮಾಸು ಕೊಂಕಾವು
2: ಅನಿವಾರ್ಯ ಶುರು ಗರಿ ಅನ್ನ ಗಿಡದಲ್ಲಿ

ಸರ್ಕಾರಿ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ ಸ